ಝಾಂಜರ್ ಛನ್ಕಿ ಜನನ ಜನನ ಜನ ಸನಿ ದ ಪಮ ಪ ಗಮ ಪಮ ಘರ ಸಾಚಾ ಪಾನಿ ರೇಸಾ ಪಾನಿ ರೇಸಾ ಪಾನಿ ರೇಸಾ ತಾಲು ಪೆ ಮನ ಕಿ ಜ